ಕೊಲ್ಲ ತಲ್ಲಿವೆ, ತಾಳ್ಳೂರಿಪುರಮಂದು ತಳುಕುಲ ತಲ್ಲಿವೆ, ಗೋಲ್ಕೊಂಡಪುರಮಂದು ಗೋಪೆಮ್ಮ ತಲ್ಲಿವೆ, ಇಲ್ಲ ರಾಮಚಂದ್ರಾಪುರಮಂದು ತಾಳಮ್ಮ ತಲ್ಲಿವೆ, ಫಸಲ ಕೂಡಿಲೋ ಬೆಲೆಯು